wa koma to wo ye menia na wo na wo wana wo to wo mbuase e tana urade wo to wo mbuase no wana na